0: ಕಾಂಪೌಂಡ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಮೌಂಟ್ ಅನ್ನಪೂರ್ಣಮಾ ವಿನದಿಪುರ್ಮಾ ಕಕ್ಷಾ ಎಘಾರಕ್ಕೂ ಭರ್ನಾ ಸಂಬಂಧಿ ಸೂಚನಾ. ಎಸ್ಇಇ ಉತ್ತೀರ್ಣ ಸಂಪೂರ್ಣ ವಿದ್ಯಾರ್ಥಿಗಳ ಹಾರ್ದಿಕ ಬಧಾಯಿ ತಥಾ ಶುಭಕಾಮನಾ ಸಹಿತ ಗಂಡಕಿ ಪ್ರದೇಶಕೈ ಪಹಿಲು ನಿಜಿ ವಿದ್ಯಾಲಯ ಎಸ್ ಮೌಂಟ್ ಅನ್ನಪೂರ್ಣಮಾವಿಮಾ ನಯಾ ಶೈಕ್ಷಿಕ ಸತ್ರ 2083 ಮ್ಯಾನೇಜ್ಮೆಂಟ್, ಹೋಟೆಲ್ ಮ್ಯಾನೇಜ್ಮೆಂಟ್, ಟೂರಿಸಂ ಅಂಡ್ ಮೌಂಟೇನಿಯರಿಂಗ್ ರ ಕಂಪ್ಯೂಟರ್ ಸೈನ್ಸ್ ಮಾ ಭರ್ನಾ ಖುಲ್ಲಾ ಗರಿಯೇಕೋ ಸಹರ್ಷ ಜಾನಕಾರಿ ಗರಾಉಂದಛೌ. ಹಾಮ್ರಾ ವಿಶೇಷತಾಹರು ಪ್ರೋಗ್ರೆಸಿವ್ ರ ಮೂಲ್ಯಮಾ ಆಧಾರಿತ ಶಿಕ್ಷಾ, ದಕ್ಷ ತಥಾ ದೂರದರ್ಶಿ ವ್ಯವಸ್ಥಾಪನ, ದಕ್ಷ ತಥಾ ಅನುಭವಿ ಶಿಕ್ಷಕರು, ಉತ್ಕೃಷ್ಟ ಶೈಕ್ಷಿಕ ನತಿಜಾ, ಮೈಂಡ್ಫುಲ್ನೆಸ್ ಮೆಡಿಟೇಷನ್ ರ ಕೌನ್ಸಿಲಿಂಗ್ ವ್ಯವಸ್ಥಾ, ಅತ್ಯಾಧುನಿಕ ಎಚ್ಎಂ ಲ್ಯಾಬ್ ತಥಾ ಕಂಪ್ಯೂಟರ್ ಲ್ಯಾಬ್ ಪೋಖರಾಕ ಕೇಂದ್ರಮಾ ಅವಸ್ಥಿತ ಭಾಗಕ್ಕೆ ಸಾರ್ವಜನಿಕ ಯಾತಾಯಾತಕ್ಕೂ ಪನಿ ಸಜಿಲು ವ್ಯವಸ್ಥಾ ತಥಾ ಶಹರಕ ಪ್ರಮುಖ ಸ್ಥಳಗಳಲ್ಲಿ ವಿದ್ಯಾಲಯ ಬಸ್ ಸೇವಾ, ಫೀಲ್ಡ್ ವಿಜಿಟ್, ಪ್ರೊಜೆಕ್ಟ್ ಓಗ್ ತಥಾ ಇಂಟರ್ನ್ಶಿಪ್ ವ್ಯವಸ್ಥಾ, ಪರ್ಯಾಪ್ತ ಖೇಲ್ಕೂದ ತಥಾ ವಿಭಿನ್ನ ಕ್ಲಬ್ಗಳ ವ್ಯವಸ್ಥಾ. We say future leaders, managers, hotel entrepreneurs and IT personnels. Join Must Shape a Future. Varna Farm, Bitaran Bhairayeko Chha. Online application ko lagi, hamro website www.nass.edu.np ma login garna sakine chha. For more details, Mount Annapurna Secondary School, Mas, Baisi Mag, Nadipur. फोन 061-577-718, 98-463-32-836, 98-562-22-99.

0: ಡಿಮೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಘರ್ ಹೋಸ್ಯಾ ಆಫೀಸ್ ಹೋಟೆಲ್ ಹೋಸ್ಯಾ ರೆಸ್ಟೋರೆಂಟ್ ಚಿಟೋರ ಭರ್ಪರ್ದು ಇಂಟರ್ನೆಟ್ ಸೇವಾ ಪೋಖ್ರಾ ಇಂಟರ್ನೆಟ್ ಪೋಖ್ರಾಕೋ ಬ್ರಾಂಡ್ 25 ವರ್ಷಕ್ಕೆ ವಿಶ್ವಾಸ ಗತಿ ಸಹಪಾರ 1 GBPS ಸಮ್ಮಕ ಪ್ಯಾಕೇಜ್ ಕೋ ಬಹಾರ ಸ್ಟ್ರೀಮಿಂಗ್ ಗೇಮಿಂಗ್ ಕಾಮ ಹೋಸ್ಯಾ ರಮಾಯಿಲೋ ಜಾಸ್ ಸುಕೆ ಜಾವು ಕನೆಕ್ಷನ್ ಮಾ ಕುನೆ ಗಡ್ಬಡಿ ಸೈನ ಢಿಲೋ ಪೋಖ್ರಾ ಇಂಟರ್ನೆಟ್ ಸದೈ ತಪಾಯಿಕೋ ಸಾಥಮಾ ಹಿಜೋ ಆಜ ಭೋಲಿ ಹಮೇಶಾ ತಪಾಯಿಕೋ ಬಾಟೋಮಾ ಚಿಟೋ ಭರ್ಪರ್ದು ಸುಲಭ ರ ಸಹಜ ಪೋಖ್ರಾ ಇಂಟರ್ನೆಟ್ ತಪಾಯಿಕೋ ಪಹಿಲೋ ರೋಜಾಯಿ.